ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಅಂಬೇ ಘನಮನು ಮನ ದೇಶ ನೀತಿನಿ ಮಂಟಗಲ್ಪಿ ನೇಟಿಗಿ ಚಿರಿ ಪರದೇಶ ನೀತುಲರಸಿ ನೇಟಿಗಿ ಚಿರಿ ಪರದೇಶ ನೀತುಲರಸಿ ವೇಷ ವಿಚಿತ್ರ ಸ್ವೇಚ್ಛಮನು ವಿಚ್ಚುಕತ್ತೆ ಔರಾ ಏಮಂದು ಭಾರತ ಪಾಲನಂಬು ಏಮಂದು ಭಾರತ ಪಾಲನಂಬು ಏನುಗೆಟ್ಟುಲ ತನಬಲ ಮೆರುಗಲೇದೋ ಅಟುಲೆ

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಪುಟಪರ್ತಿ ಪುರಂದರ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ